ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಚಂದನಬಾಲ ಅವರ ದನಿಯಲ್ಲಿ ಕೇಳಿ ರಂಗೇಶ ವಿಠಲರ ರಚನೆ ಆರ್ಥರಿಯದಾಂಗೆ ಇರಬೇಕು ಮರ್ತ್ಯದೊಳಗೆ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ಆರ್ಥರ್ಯದಾಂಗೆ ಇರಬೇಕು ಮರ್ತ್ಯದೊಳಗೆ, ರಿಟನ್ ಬೈ ರಂಗೇಶ ವಿಠಲ, ಸಂಗ್ ಬೈ ಚಂದನಬಾಲ.

0: ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ. ಲಕ್ಷ್ಮೀ ವರುಣ್ ಅವರ ದನಿಯಲ್ಲಿದೆ ಕರಿಗಿರಿ ವಿಠಲದಾಸರ ರಚನೆ. ಲಕ್ಷ್ಮೀ ವರುಣ್ ಪ್ರೆಸೆಂಟಿಂಗ್ ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ, ರಿಟನ್ ಬೈ ಕರಿಗಿರಿ ವಿಠಲದಾಸ.
1: ಕೃಷ್ಣ ಕೃಷ್ಣ

ವಿಶ್ವನಾಥ್ ನಾಕೋಡವರ ದನಿಯಲ್ಲಿ ಕೇಳಿ ಈಗ ವಾದಿರಾಜರು ಬರೆದಿರುವ ಆರಿಗಾರು ಕೃಷ್ಣ. ವಿಶ್ವನಾಥ್ ನಾಕೋಡ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ವಾದಿರಾಜ, ಆರಿಗಾರು ಕೃಷ್ಣ.

ಸಾಗಿಬಾ ಜಗದೇಕ ದೊರೆಯೇ. ರಚನೆ ಪ್ರಸನ್ನ ವೆಂಕಟದಾಸರು, ಹಾಡಿದ್ದಾರೆ ವಿನಿಯಾ ಪ್ರಮೋದ್. ಸಾಗಿಬಾ ಜಗದೇಕ ದೊರೆಯೇ, ರಿಟನ್ ಬೈ ಪ್ರಸನ್ನ ವೆಂಕಟದಾಸ, ಸಂಗ್ ಬೈ ವಿನಿಯಾ ಪ್ರಮೋದ್.

ಸರ್ವಮಂಗಳ ಶಂಕರವರ ಸ್ವರದಲ್ಲಿ ಬಸವಣ್ಣನ ವಚನ ದೇವಲೋಕ ಮರ್ತ್ಯಲೋಕವೆಂಬುದು ಬೇದಿಲ್ಲ ಕಾಣಿರೋ. ಸರ್ವಮಂಗಳ ಶಂಕರ ಪ್ರೆಸೆಂಟಿಂಗ್ ಅವಚನ ರಿಟನ್ ಬೈ ಬಸವಣ್ಣ. ದೇವಲೋಕ ಮರ್ತ್ಯಲೋಕವೆಂಬುದು ಬೇದಿಲ್ಲ ಕಾಣಿರೋ.

ಪ್ರಾಯ ಹೋಗುತ್ತಾ ಬಂದು ದೇಹ ಒಣಗಿ ನಿಂತು. ಶಿಶುನಾಳ ಶರೀಫರ ರಚನೆ. ದನಿಯಾಗಿದ್ದಾರೆ ರುದ್ರಪಟ್ಟಣಂ ಎಸ್ ರಾಮನಾಥ್. ಪ್ರಾಯ ಹೋಗುತ್ತ ಬಂದು ದೇಹ ಒಣಗಿ ನಿಂತು. ರಿಟನ್ ಬೈ ಶಿಶುನಾಳ ಶರೀಫ್, ಸಂಗ್ ಬೈ ರುದ್ರಪಟ್ಟಣಂ ಎಸ್ ರಾಮನಾಥ್.

ಪುರಂದರದಾಸರ ಮತ್ತೊಂದು ರಚನೆ. ಹಾಡಿದ್ದಾರೆ ಉಮಾ ಭೀಮೋನಿ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಒನ್ ಮೋರ್ ಸಾಂಗ್ ಸಂಗ್ ಬೈ ಉಮಾ ಭೀಮೋನಿ, ರಿಟನ್ ಬೈ ಪುರಂದರದಾಸ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ.

ನೀ ನೋಡಿದರೆ ಕೊರಡು ಕೊನರುವುದಯ್ಯ ಬಸವಣ್ಣನ ವಚನ ಗಾಯನ ನಾಗನಂದಿನಿ ವಿಶ್ವನಾಥ್. ನೀ ನೋಡಿದರೆ ಕೊರಡು ಕೊನರುವುದಯ್ಯ ರಿಟನ್ ಬೈ ಬಸವಣ್ಣ ಸಾಂಗ್ ಬೈ ನಾಗನಂದಿನಿ ವಿಶ್ವನಾಥ್.

ಸಂಗೀತ ಪ್ರಿಯರಿ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ರಾಗಂ 24/7 ಡಿಟಿಎಚ್ ವಾಹಿನಿಗಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of All India Radio Bengaluru for Ragam 24/7, anytime, Indian music. Sangeetha priyare, idu indina bhakti kusumanjali karyakrama, Aakashvani Bengaluru kendrada prastuti. Dear listeners, this was today's devotional music program. This program is a contribution of Aakashvani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ವಿದ್ವಾನ್ ಆರ್.ಎನ್. ತ್ಯಾಗರಾಜನ್. ಭಾಗವಹಿಸುವ ವಿದ್ಯಾರ್ಥಿನಿ ಅನನ್ಯ ಭಗತ್.
1: ನಮಸ್ತೆ ಸರ್.
2: ನಮಸ್ತೆ ಅಮ್ಮ. ಇವತ್ತಿನ ಸಂಗೀತ ಪಾಠದಲ್ಲಿ ಶ್ಯಾಮಶಾಸ್ತ್ರಿಗಳ ಒಂದು ಪ್ರಸಿದ್ಧ ಕೃತಿ ಪುನ್ನಾಗವರಾಳಿ ರಾಗದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಶ್ಯಾಮಶಾಸ್ತ್ರಿಗಳ ವಿಷಯನೂ ಗೊತ್ತಿರಬೇಕು ನಿಮಗೆ. ಕರ್ನಾಟಕ ಸಂಗೀತ ತ್ರಿಮೂರ್ತಿಗಳಲ್ಲಿ 3 ಜನ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು ಹಾಗೂ ಶ್ಯಾಮಶಾಸ್ತ್ರಿಗಳು. ಇವರು ಕಾಮಾಕ್ಷಿ ದೇವಿಯ ಭಕ್ತರು. ಬಹಳ ಸುಂದರವಾಗಿ ಈ ಕೀರ್ತನೆಯನ್ನು ರಚನೆ ಮಾಡಿದ್ದಾರೆ. ಪುನ್ನಾಗವರಾಳಿಲಿ ಕೃತಿಗಳು ಬಹಳ ಅಪರೂಪ. ಈಗ ನಾನು ಪಾಠ ಮಾಡುವ ಈ ಕೃತಿ ಬಹಳ ಪ್ರಸಿದ್ಧವಾದ ಕೃತಿ ಹಾಗೂ ಸ್ವಲ್ಪ ಈಚೆಗೆ ಇದು ಅಪರೂಪವಾಗಿದೆ ಹಾಡಬೇಕಾದ್ರೆ. ಈ ರಾಗದ ಆರೋಹಣ ಅವರೋಹಣ

0: ಇದರಲ್ಲಿ ಬರೋ ಸ್ವರಗಳು ನೇ ಯಾವುದು ಸ್ವರ ನೇ ಸಾರಿ ಶುದ್ಧ ರಿಷಭ ಗ ಸಾಧಾರಣ ಗಾಂಧಾರ ಮ ಶುದ್ಧ ಮಧ್ಯಮ ಪದ ನೀ ಕೈಶಿಕಿ ನಿಷಾದ ಅದೇ ರೀತಿ ಅವರೋಹಣದಲ್ಲೂ ಕೂಡ ನೀ ದ ಪ ಮ ಗ ರೇ ಸ ನೀ ಸ
1: ಸರ್ ನನಗೊಂದು ಡೌಟ್ ಇದೆ ಸರ್ ಯಾಕೆ ಸರ್ ನಿಷಾದದಿಂದ ಪ್ರಾರಂಭವಾಗುತ್ತೆ
0: ಈ ರಾಗ ನಿಷಾದ ಅಂತ್ಯ ರಾಗ ಅಂತ ಇದಕ್ಕೆ ಹೆಸರು ಇದನ್ನು ನಿಷಾದದಿಂದಲೇ ಶುರು ಮಾಡೋದು ಆರೋಹಣ ಮತ್ತು ಅವರೋಹಣ ನಿಷಾದ ಅಂತ್ಯರಾಗ ಅಂದರೆ ಮೇಲಿನ ತಾರ ಷಡ್ಜ ಇದಕ್ಕಿರಲ್ಲ ಕೆಳಗಡೆ ಸಂಚಾರಗಳಿರುತ್ತೆ ಅಪ್ ಟು ತಾರ ಷಡ್ಜದವರೆಗೆ ಇದಕ್ಕೆ ಸಂಚಾರಗಳನ್ನು ಮಾಡ್ಬೋದು ಈ ಸ್ವರಗಳನ್ನು ಕೇಳಿದ್ರೆ ಯಾವ ರಾಗದಲ್ಲಿ ಇದೆಯೋ ಜನ್ಯ ಅಂತ ಹೇಳ್ಬೋದು
1: ತೋಡಿ
0: ತೋಡಿ ಪ್ರಸಿದ್ಧವಾದ ಎಂಟನೇ ಮೇಳಕರ್ತರಾಗ ಹನುಮತೋಡಿಯ ಜನ್ಯ ಇದನ್ನು ಭಾಷಾಂಗ ರಾಗ ಅಂತ ಹೇಳ್ತಾರೆ ಯಾತಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಚತುಶ್ರುತಿ ರಿಷಭ ಪ್ರಯೋಗ ಇದೆ ಗ ರೇ ಗ ಅಲ್ಲಿ ರೀ ಯಾವ್ದು ಬಂತು ಚತುಶ್ರುತಿ ಋಷಭ ಈ ಪ್ರಯೋಗ ಹೆಚ್ಚಾಗಿ ಬರ್ತಾ ಇರುತ್ತೆ ಇದರಲ್ಲಿ ಅದೇ ರೀತಿ ಇದರಲ್ಲಿ ನಿಷಾದ

ನೀ ದೀರ್ಘವಾಗಿ ಈ ರಾಗ ಕೇಳಿದ್ರೆ ಬಹಳ ರಂಜನೆ ಇರುತ್ತೆ. ಅದೇ ರೀತಿ ಮಗ ಗಾಂಧಾರವನ್ನು ಅಷ್ಟು ದೀರ್ಘವಾಗಿ ಅದು ಚೆನ್ನಾಗಿರುತ್ತೆ. ದ ಪ ಮ ಮಧ್ಯಮ ಅಂದರೆ ದೀರ್ಘವಾದ ನಿಷಾದ ಅಥವಾ ನಿಷಾದ ಅಂದರೆ ಯಾವ ನಿಷಾದ ಕೈಶಿಕಿ ನಿಷಾದ ಸಾಧಾರಣ ಗಾಂಧಾರ ಮತ್ತು ಶುದ್ಧ ಮಧ್ಯಮ ಈ ಸ್ವರಗಳು ಈ ಪುನ್ನಾಗವರಾಳಿ ರಾಗದ ಛಾಯಾ ಸ್ವರಗಳು. ಅಂದರೆ ಈ ಸ್ವರಗಳನ್ನು ಹೆಚ್ಚಾಗಿ ನಾವು ಹಿಡಿದ್ರೆ ಈ ರಾಗಕ್ಕೆ ಬಹಳ ಛಾಯೆಯನ್ನು ಕೊಡುತ್ತೆ, ಬಹಳ ಸುಂದರವಾಗಿರುತ್ತೆ, ರಾಗದ ಭಾವ ಜಾಸ್ತಿ ಆಗುತ್ತದೆ. ಈ ರಾಗ ನಾನು ಮೊದಲೇ ಹೇಳಿದಾಗೆ ನಿಷಾದ ಅಂತ್ಯ ರಾಗ. ಅಂತ್ಯ ಅಂದರೆ ಕೊನೆ, ನಿಷಾದದವರೆಗೆ ಇದು ಕೊನೆಯಾಗುತ್ತೆ, ನಿಷಾದದಿಂದ ಹಿಡಿದು ನಿಷಾದದವರೆಗೆ. ಜೊತೆಗೆ ಈ ರಾಗವನ್ನು ಯಾವ ಟೈಮಲ್ಲಿ ಬೇಕಾದರೂ ಹಾಡ್ಬೋದು, ಸರ್ವಕಾಲಿಕ ರಾಗ. ಕೆಲವರು ಹೇಳ್ತಾರೆ ಇದನ್ನು ರಾತ್ರಿ ಹೊತ್ತು ಹಾಡ್ಬೋದು ಅಂತ ಹೇಳ್ತಾರೆ, ಆವಾಗಿನ್ನೂ ರಂಜನೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಪ್ರಯೋಗಗಳಲ್ಲಿ ಸರಿ ನೀ ಅಂದರೆ ಏನು ಬರ್ತಾ ಇದೆ ಅಲ್ಲಿ ಸ್ವರದಲ್ಲಿ, ಕೈಶಿಕ ನಿಷಾದದಲ್ಲಿ ನೀ ಸಾನಿ ಸಾನಿ ಸಾನಿ ಸನಿ ಸನಿ ಸನಿ ಪ್ರಯೋಗ. ಅದೇ ರೀತಿ ಸರಿ ಗ ರಿ ನೀ ಅಲ್ಲೂ ಅಷ್ಟೇ ಸನಿ ಸನಿ ಪ್ರಯೋಗ ಬರ್ತಾ ಇದೆ. ರಿ ಸರಿ ನೀ ಅಲ್ಲೂ ಆ ಪ್ರಯೋಗ ಬರುತ್ತೆ. ರಿ ಗ ರಿ ಸಾರಿ ನೀ ಅಲ್ಲೂ ಅಷ್ಟೇ. ಅಂದರೆ ಈ ಸನಿ ಸನಿ ಸನಿ ಅನ್ನೋ ಈ ಕಂಪಿತವಾದ ಈ ಗಮಕ ಈ ರಿ ಜೊತೆ ಬರ್ತಾ ಇರುತ್ತೆ. ರಿ ನೀ ಗ ರಿ ನೀ ಸರಿ ನೀ ಈ ಪ್ರಯೋಗ ತುಂಬ ಪುಷ್ಟಿ ಕೊಡುತ್ತೆ ಈ ರಾಗಕ್ಕೆ. ಮಮ ಗ ರಿ ಆ ದೀರ್ಘವಾದ ಗಾಂಧಾರ. ದ ಪ ಮ ಗ ಗ ರಿ ಗ ಮ ಗ ಆ ಋಷಭ ಗ ರಿ ಚತುಶ್ರುತಿ ಋಷಭ ಅಲ್ಲಿ ಅನ್ಯ ಪ್ರಯೋಗ ಆಗಿದೆ, ಅನ್ಯ ಸ್ವರದ ಪ್ರಯೋಗ ಆಗಿದೆ. ಗ ರಿ ಗ ಮ ಪದ ನಿ ದ ಪ ಆ ಪ್ರಯೋಗ.

0: ಅನ್ನೋ ಈ ಪ್ರಯೋಗ. ಈ ಥರ ಪ್ರಯೋಗಗಳೆಲ್ಲ ಈ ರಾಗಕ್ಕೆ ಬಹಳ ಪುಷ್ಟಿ ಅಂದರೆ ಅದು ಅದರ ರಾಗಭಾವವನ್ನು ಜಾಸ್ತಿ ಮಾಡುತ್ತೆ. ಇಂತಹ ಪ್ರಯೋಗಗಳನ್ನ ಉಪಯೋಗಿಸಿದರೆ ಇದರಲ್ಲಿ ಪ್ರಸಿದ್ಧವಾದ ಕೆಲವು ಕೃತಿಗಳು, ಪರಿಚಯದ ಕೃತಿಗಳು ಅಂತ ಇಟ್ಕೊಂಡ್ರೆ ತ್ಯಾಗರಾಜರ ಗಂಧಮು ಪುಯ್ಯರುಗ ಅಂತ, ಅದು ಪ್ರಸಿದ್ಧವಾದ ಒಂದು ಕೃತಿ. ತ್ಯಾಗರಾಜರು ಮಾಡಿರೋದು ಉತ್ಸವ ಸಂಪ್ರದಾಯದ ಕೃತಿ ಅದು. ತ್ಯಾಗರಾಜರು ಪೂಜೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಇದನ್ನು ಈ ಕೃತಿಯನ್ನು ಅವರ ಶಿಷ್ಯರೆಲ್ಲ ಜೊತೆಯಲ್ಲಿ ಹಾಡ್ತಾ ಇದ್ದಂತೆ. ಒಂದು ಇನ್ನೊಂದು ಪ್ರಸಿದ್ಧವಾದ ದಿವ್ಯನಾಮ ಕೃತಿ ತವ ದಾಸೋಹಂ ಅಂತ, ಅದು ಕೇಳಿರ್ಬೋದು ನೀನು. ಮುತ್ತುಸ್ವಾಮಿ ದೀಕ್ಷಿತರು ಪ್ರಸಿದ್ಧವಾದ ಒಂದು ನವಾವರಣ ಕೃತಿಯನ್ನು ಮಾಡಿದ್ದಾರೆ ಇದೇ ರಾಗದಲ್ಲಿ. ಕಮಲಾಂಬಿಕಾಯಾ ತವ ಭಕ್ತೋಹಂ, ಕಮಲಾಂಬಿಕಾಯಾ ತವ ಭಕ್ತೋಹಂ, ನಿನ್ನ ಭಕ್ತನಾಗಿದ್ದೀನಿ ಅಂತ ಕಮಲಾಂಬಿಕೆನ ಅವರು ವರ್ಣಿಸುವ ಒಂದು ನವಾವರಣ ಕೃತಿ ಇದು. ಇದು ಬಹಳ ಪ್ರಸಿದ್ಧವಾದ ಕೃತಿ. ಅದೇ ರೀತಿ ಇನ್ನೊಂದು ಕೃತಿ ಏಹಿ ಅನ್ನಪೂರ್ಣೆ ಅಂತ, ಇದು ಮುತ್ತುಸ್ವಾಮಿ ದೀಕ್ಷಿತರು ಮಾಡಿರೋದು. ಇದಿಷ್ಟು ಕೃತಿಗಳು ಬಹಳ ಪ್ರಸಿದ್ಧವಾಗಿದೆ. ಇನ್ನೊಂದು ಈ ತಮಿಳುನಾಡಲ್ಲೆಲ್ಲ ಹೆಚ್ಚಾಗಿ ಹಾಡ್ತಾರೆ, ಪಾಪನಾಶಮಿ ಶಿವನ್ ಅವರು ಮಾಡಿರೋದು ಶಿವಗಂಗಾ ಅಂತ ಒಂದು ಕೃತಿ ಇದೆ. ಇದೆಲ್ಲ ಬಿಟ್ಟರೆ ಚಾಮಶಾಸ್ತ್ರಿಗಳ ಕೃತಿ ಬಹಳ ಪ್ರಸಿದ್ಧವಾದ ಪುನ್ನಾಗವರಾಳಿದು. ಇದರ ಶುದ್ಧ ಸಾಹಿತ್ಯವನ್ನು ಹೇಳ್ತೀನಿ, ಮೊದಲಿದನ್ನು ಬರ್ಕೊಂಬಿಡು. ಕನಕ ಶೈಲ ವಿಹಾರಿಣಿ ಆಯ್ತಾ, ಅಂಬ ಎರಡನೇ ಲೈನ್ನಲ್ಲಿ, ಕಾಮಕೋಟಿ ಬಾಲೆ ಸುಶೀಲೆ, ಕನಕ ಶೈಲ ವಿಹಾರಿಣಿ ಅಂಬ ಕಾಮಕೋಟಿ ಬಾಲೆ ಸುಶೀಲೆ, ಇದಿಷ್ಟು ಪಲ್ಲವಿ ಭಾಗ. ಅನುಪಲ್ಲವಿ, ವನಜ ಭವ ಹರಿ ನುತೆ ದೇವಿ ಹಿಮಗಿರಿಜೆ ಲಲಿತೆ ಸತತಂ, ಇದು ಫಸ್ಟ್ ಲೈನು.
1: ಹಿಮಗಿರಿಜೆ
0: ಲಲಿತೆ ಸತತಂ, ಎರಡನೇ ಲೈನ್ನಲ್ಲಿ

विनतम माम परिपालय शंकर वनिते सति महात्रिपुर सुंदरी चरण भाग ಇದಕ್ಕೆ ಮೂರು ಚರಣಗಳಿದೆ. ನಾನು ಕೊನೆ ಚರಣ ತಗೊಳ್ತಾ ಇದ್ದೀನಿ, ಯಾಕೆಂದರೆ ಸಾಮಾನ್ಯವಾಗಿ ಪ್ರಚಲಿತವಾಗಿರೋದು ಕೊನೆ ಚರಣ ಆಗಿದ್ದರಿಂದ, ಜೊತೆಗೆ ಶ್ಯಾಮಾಶಾಸ್ತ್ರಿಗಳ ಅಂಕಿತವು ಅದರಲ್ಲಿ ಬರೋದ್ರಿಂದ ಅದನ್ನು ಇಟ್ಕೊಂಡಿದ್ದೀನಿ. ಶ್ಯಾಮಳಾಂಬಿಕೆ, ಶ್ಯಾಮಳಾಂಬಿಕೆ ಲ ಭವಾಬ್ಧಿ ತರಣೆ ಶ್ಯಾಮ ಕೃಷ್ಣ ಪರಿಪಾಲಿತ ಜನನಿ ಪಾಲಿತ ಎರಡನೇ ಲೈನಲ್ಲಿ ಕಾಮಿತಾರ್ಥ ಫಲದಾಯಕಿ ಕಾಮಾಕ್ಷಿ ಸಕಲ ಲೋಕ ಸಾಕ್ಷಿ. ಇದಿಷ್ಟು ಶುದ್ಧವಾದ ಸಾಹಿತ್ಯ. ಕನಕ ಶೈಲ ವಿಹಾರಿಣಿ, ಕನಕ ಅಂದರೆ ಗೊತ್ತಿದೆ ಗೋಲ್ಡ್, ಶೈಲ ಅಂದರೆ ಬೆಟ್ಟ ಅಥವಾ ಪರ್ವತ, ಅಂದರೆ ಚಿನ್ನದ ಅಂದರೆ ಬಂಗಾರದ ಪರ್ವತದಲ್ಲಿ ವಿಹರಿಸುವವಳು ವಿಹಾರಿಣಿ. ಕಾಮಕೋಟಿ ಬಾಲೆ ಅಂದರೆ ಕಾಮಕೋಟಿ ಪೀಠದಲ್ಲಿರುವವಳು. ಸುಶೀಲೆ ಒಳ್ಳೆಯ, ಸುಶೀಲೆ ಅಂದರೆ ಒಳ್ಳೆಯ ಶೀಲವಂತಳು, ಸು ಅಂದರೆ ಒಳ್ಳೆಯದು. ವನಜ ಭವ ಹರಿ, ವನಜ ಭವ ಅಂದರೆ ಬ್ರಹ್ಮನಿಗೆ ಹೇಳ್ತಾರೆ, ಅಂದರೆ ವಿಷ್ಣುವಿನ ನಾಭಿಯಿಂದ ಬಂದಿರೋತಾನೆ, ಅದರಿಂದ ವನಜ ಭವ. ವನಜ ಅಂದರೆ ಲೋಟಸ್ ಭವ, ಅಲ್ಲಿಂದ ಹುಟ್ಟಿದವನು. ವನಜ ಭವ ಅಂದರೆ ಬ್ರಹ್ಮ, ಹರಿ ಅಂದರೆ ವಿಷ್ಣು, ಇವರಿಂದ ಹೊಗಳಿಸ್ಕೊಳ್ಳೋವಳು ಅಥವಾ ನಮಸ್ಕಾರ ಮಾಡಿಸ್ಕೊಳ್ಳೋವಳು. ಹಿಮಗಿರಿಜೆ, ಹಿಮಗಿರಿ ಅಂದರೆ ಹಿಮ, ಹಿಮ ಅಂದರೆ ಸ್ನೋ ಅಂದರೆ ಮಂಜು, ಹಿಮಗಿರಿಜೆ ಅಂದರೆ ಪರ್ವತರಾಜನ ಮಗಳು. ಲಲಿತೆ, ವಿನತಂ ಮಾಂ ಪರಿಪಾಲಯ, ನಿನಗೆ ಯಾರು ನಮಸ್ಕಾರ ಮಾಡ್ತಾರೋ ಅವರನ್ನು ಕಾಪಾಡು, ನನ್ನನ್ನು ಕಾಪಾಡು. ಮಾಂ ನನ್ನನ್ನು ಪರಿಪಾಲಯ, ನನ್ನನ್ನು ಕಾಪಾಡು, ಚೆನ್ನಾಗಿ ಕಾಪಾಡು. ಶಂಕರ ವನಿತೆ ಅಂದರೆ ಶಂಕರನ ವನಿತೆ ಅಂದರೆ ಹಾಂ ಹೆಂಡತಿ. ಸತಿ ಮಹಾ ತ್ರಿಪುರ ಸುಂದರಿ. ಶ್ಯಾಮಳಾಂಬಿಕೆ, ಶ್ಯಾಮಳಾಂಬಿಕೆ ಅಂದರೆ ತುಂಬ ಕೃಷ್ಣ ವರ್ಣ ಇರೋಳು, ಕಪ್ಪು ವರ್ಣದವಳು. ದೇವಿಯ ಸ್ವರೂಪ ಆ ರೀತಿ ತುಂಬ ಡಾರ್ಕ್ ಕಪ್ಪು ಬಣ್ಣದ್ದು. ಶ್ಯಾಮಕೃಷ್ಣ ಪರಿಪಾಲಿತ ಜನನಿ ಅಂದರೆ ಶ್ಯಾಮಕೃಷ್ಣನನ್ನು ಅಂದರೆ ಶ್ಯಾಮಶಾಸ್ತ್ರಿಗಳನ್ನ ಕಾಪಾಡ್ತಾ ಇರೋಳು ಅಂತ, ಪ್ರೊಟೆಕ್ಟ್. ಕಾಮಿತಾರ್ಥ ಫಲದಾಯಕಿ, ನಾವು ಏನೇನು ಕೇಳ್ತೀವೋ ಕಾಮಿತ ಕೇಳಿದ್ದನ್ನೆಲ್ಲ ಅರ್ಥ ಫಲದಾಯಕಿ, ಏನೇನು ಕೇಳ್ತೀವೋ ಅದೆಲ್ಲ ಕೊಡೋವಳು. ಇಂಥವಳು ಯಾರು? ಕಾಮಾಕ್ಷಿ. ಸಕಲ ಲೋಕ ಸಾಕ್ಷಿ, ಎಲ್ಲದಕ್ಕೂ ವಿಟ್ನೆಸ್ಸು, ಅಂದರೆ ಪ್ರಪಂಚದಲ್ಲಿ ಏನೇನು ನಡೆಯುತ್ತೋ ಅದೆಲ್ಲದಕ್ಕೂ ಅವಳು ಸಾಕ್ಷಿ ಅಂತ ಶ್ಯಾಮಶಾಸ್ತ್ರಿಗಳು ತುಂಬ ಸುಂದರವಾಗಿ ಇದನ್ನು ವರ್ಣನೆ ಮಾಡಿದ್ದಾರೆ. ಕೃತಿ ವಿಳಂಬ ಕಾಲದಲ್ಲಿದೆ, ಇದಕ್ಕೆ ಎರಡು ಕಳೆ ಅಂತಲೂ ಹೇಳ್ತಾರೆ. ಆದಿತಾಳದಲ್ಲಿ ಎರಡಕ್ಷರ ಬಿಟ್ಟು ಕೃತಿಯ ಪ್ರಾರಂಭ, ಒಂದು ಲೈನ್ ಫಸ್ಟ್ ಶುರು ಮಾಡ್ತೀನಿ. ಈ ಕೃತಿಯನ್ನು ಷಡ್ಜದ ಬದಲು ಮಧ್ಯಮದಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತೀನಿ ಅಂತ ಮಧ್ಯಮದಲ್ಲಿ ಇವಾಗ ನಾವು ಹಾಡ್ತಾ ಇರೋದು.

0: ಇದರ ಮುಂದಿನ ಭಾಗವನ್ನು ಮುಂದಿನ ಪಾಠದಲ್ಲಿ ಪ್ರಾರಂಭ ಮಾಡ್ತೀನಿ.
1: ಧನ್ಯವಾದಗಳು ಸರ್. ಸರ್ ನಮಸ್ತೆ.
2: ಇದುವರೆಗೆ ಅಮೃತ ಗುರುಕುಲ ಕಾರ್ಯಕ್ರಮದಲ್ಲಿ ಸಂಗೀತ ಪಾಠ ಕೇಳಿದ್ರಿ. ಪಾಠ ನಡೆಸಿಕೊಟ್ಟವರು ವಿದ್ವಾನ್ ಆರ್.ಎನ್. ತ್ಯಾಗರಾಜನ್, ಭಾಗವಹಿಸಿದವರು ಅನನ್ಯ ಭಗತ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಜಾನಕಿ ಅಯ್ಯರ್ ಅವರ ಗಾಯನ ಕೇಳುವಿರಿ. ರಾಗ್ ಮಾರು ಬಿಹಾಗ್, ಖಯಾಲ್ ವಿಲಂಬಿತ್ ಏಕ್ತಾಲ್ ರಸಿಯಾ ಹೋ ನಜಾ, ಧೃತ್ತೀನ್ ತಾಲ್ ಆಯಿ ಮುರಾರೆ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಜಾನಕಿ ಅಯ್ಯರ್. ರಾಗ್ ಮಾರು ಬಿಹಾಗ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ರಸಿಯಾ ಹೋ ನಜಾ, ಧೃತ್ತೀನ್ ತಾಲ್ ಆಯೇ ಮೋರಾರೇ.

0: हिंदुस्तानी शास्त्रीय संगीत कार्यक्रम विदुषि जानकी अय्यरवर गायन केळुत्तिरुविरि पक्कवाद्यदल्लि तबला सहकारदल्लि पंडित रघुनाथ नाकोड हार्मोनियम डि कुमार दास ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ದೇಸಿ ಖಯಾಲ್ ವಿಲಂಬಿತ್ ಏಕ್ತಾಲ್ ಸಯ್ಯಾ ಮೋರೆಬೈ ದೃತ್ತಿಂತಾಲ್ ಬಲ್ಮಾ ಗೈಲಾ ಮೂರಾ
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಜಾನಕಿ ಅಯ್ಯರ್ ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಡಿ ಕುಮಾರ್ ದಾಸ್ ಕಂಟಿನ್ಯೂ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ದೇಸಿ ಖಯಾಲ್ ವಿಲಂಬಿತ್ ಏಕ್ತಾಲ್ ಸಯ್ಯಾ ಮೋರೆಬೈ एंड धृत तीन ताल बलमा गईला मोरा।

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಜಾನಕಿ ಅಯ್ಯರವರ ಗಾಯನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರದಲ್ಲಿ ಸೂರಜ್ ಪುರಂದರೆ, ಹಾರ್ಮೋನಿಯಂ ಶಂಕರ್ ರಾವ್ ಪಾಟೀಲ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಜಾನಕಿ ಅಯ್ಯರ್. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಸೂರಜ್ ಪುರಂದರೆ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಶಂಕರ್ ರಾವ್ ಪಾಟೀಲ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ
0: ಆಕಾಶವಾಣಿ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಅರುಣಾಚಲಂ ಕಾರ್ತಿಕ್ ಅವರಿಂದ ವಯಲಿನ್ ವಾದನ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ಬಿ ಧ್ರುವರಾಜ್ ಅವರಿಂದ, ಘಟ ಸಹಕಾರ ಎಸ್ ಎನ್ ನಾರಾಯಣಮೂರ್ತಿ ಅವರಿಂದ. ಮೊದಲಿಗೆ ಶಹನಾರಾಗದ ವರ್ಣ ಆದಿತಾಳದಲ್ಲಿದೆ ಕರುಣಿಂಪ. Welcome to today's Carnatic Classical Music Program. Dear listeners, in today's program we bring you violin recital by Arunachalam Karthik. He is accompanied on the mridangam by B. Dhruvaraj, on the ghatam S. Narayanamurthy. To begin with, Varna set to Shahanaraga Adithala Karunimpa.

ಗಿರಿರಾಜ ಸುತ್ತ ತ್ಯಾಗರಾಜರ ಕೃತಿ ಬಂಗಾಳ ರಾಗ ಆದಿತಾಳ. ನೌ ಗಿರಿರಾಜ ಸುತ್ತ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಬಂಗಾಳ ರಾಗ ಆದಿತಾಳ.

ಅಪ್ಪ ರಾಮ ಭಕ್ತಿಯಂತೋ ತ್ಯಾಗರಾಜರ ರಚನೆ ಪಂತುವರಾಳಿರಾಗ ರೂಪಕ ತಾಳದಲ್ಲಿದೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಪಂತುವರಾಳಿರಾಗ ರೂಪಕ ತಾಳ ಅಪ್ಪ ರಾಮ ಭಕ್ತಿಯಂತೋ.

ಅರುಣಾಚಲಂ ಕಾರ್ತಿಕ್ ಅವರಿಂದ ವಯಲಿನ್ ವಾದನ ಆಲಿಸುತ್ತಿದ್ದೀರಿ. ಪಕವಾದ್ಯದಲ್ಲಿ ಮೃದಂಗ ಸಹಕಾರ ಬಿ ಧ್ರುವರಾಜ್ ಅವರಿಂದ ಘಟ ಎಸ್ ನಾರಾಯಣ ಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಶ್ಯಾಮಶಾಸ್ತ್ರಿಗಳ ವಿರಚಿತ ಪಾಲಿಂಚು ಕಾಮಾಕ್ಷಿ, ಮಧ್ಯಮಾವತಿ ರಾಗ ಆದಿತಾಳ. Dear listeners, you are listening to Violin Recital by Arunachalam Karthik. Accompanies are on the mridangam B. Dhruvaraj, on the ghatam S. Narayanamurthy. Continuing the program, now Palinchu Kamakshi, written by Shyama Shastri, set to Madhyamavati Raga, Aditala.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರುಣಾಚಲಂ ಕಾರ್ತಿಕ್ ಅವರಿಂದ ವಯೋಲಿನ್ ವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ಬಿ ಧ್ರುವರಾಜ್, ಘಟ ಎಸ್ ನಾರಾಯಣ ಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. In today's program, you just heard violin recital by Arunachalam Karthik. He was accompanied on the mridangam by B. Dhruvaraj, on the ghatam S. N. Narayanamurthy. This program is a contribution of Akashvani Bengaluru, anytime Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳುವಿರಿ. ರಾಗ್ ರಾಗೇಶ್ರೀ ಕೌನ್ಸ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಬಿರಮೋರಾ, ಧೃತ್ತೇನ್ ತಾಲ್ ಸುಂದರ ಬಲ್ಮಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್. ರಾಗ್ ರಾಗೇಶ್ರೀ ಕೌನ್ಸ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಬೀರಾ ಮೋರಾ, ಧೃತ್ ತೀನ್ತಾಲ್ ಸುಂದರ ಬಲಮಾ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಮಶ್ಕೂರ್ ಹುಸೇನ್ ಹಾಗೂ ಸಾರಂಗಿ ಶಬೀರ್ ಹುಸೇನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: You are listening to Ukal Recital by Ustad Ghulam Mustafa Khan. He was accompanied on tabla by Shri Sharaf Ahmed Khan, harmonium by Shri Mashkur Hussain, sarangi by Shri Shabbir Hussain. This program was contributed by Akashwani Dharbad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೀಪಕ್ ಪರಮಶಿವನ್ ಅವರಿಂದ ವೀಣಾ ವಾದನವನ್ನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ಎಂ ಗುರುರಾಜ್ ಅವರಿಂದ ಮೃದಂಗ, ನಾ ಗುರುಮೂರ್ತಿ ಅವರಿಂದ ಘಟ. ಮೊದಲಿಗೆ ಶ್ರೀಶಂಕರ ಗುರುವರಂ ನಾಗಸ್ವರಾವಳಿ ರಾಗ ರೂಪಕತಾಳ ಮಹಾವೈದ್ಯನಾಥ ಅಯ್ಯರ್ ಅವರ ಕೃತಿ.
2: ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಅ ವೀಣಾ ರಿಸೈಟಲ್ ಬೈ ದೀಪಕ್ ಪರಮಶಿವನ್. ಹಿ ಇಸ್ ಅಕಂಪನೀಡ್ ಆನ್ ದಿ ಮೃದಂಗಂ ಬೈ ಎಂ ಗುರುರಾಜ್, ಘಟಂ ಬೈ ನಾ ಗುರುಮೂರ್ತಿ. ಟು ಬಿಗಿನ್ ವಿತ್, ಲಿಸನ್ ಟು ಶ್ರೀ ಶಂಕರ ಗುರುವರಂ, ಸೆಟ್ ಟು ನಾಗಸ್ವರಾವಳಿ ರಾಗ ರೂಪಕತಾಳ, ರಿಟನ್ ಬೈ ಮಹಾವೈದ್ಯನಾಥ ಅಯ್ಯರ್.

ಕೇಳಿ ಸ್ವಾತಿ ತಿರುನಾಳ್ರ ಕೃತಿ ಕಾಪಿರಾಗ ಮಿಶ್ರ ಛಾಪು ತಾಳದಲ್ಲಿದೆ ವಿಹರ ಮಾನಸ. ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಸೆಟ್ ಟು ಕಾಪಿರಾಗ ಮಿಶ್ರ ಛಾಪು ತಾಳ ವಿಹರ ಮಾನಸ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೀಪಕ್ ಪರಮಶಿವನ್ ಅವರಿಂದ ವೀಣಾ ವಾದನವನ್ನ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರ ಎಂ ಗುರುರಾಜ್ ಅವರಿಂದ ಮೃದಂಗ, ನಾ ಗುರುಮೂರ್ತಿ ಅವರಿಂದ ಘಟ. ಇನ್ನೀಗ ಶ್ರೀಕೃಷ್ಣಂ ಭಜಮಾನಸ ತೋಡಿರಾಗ ಆದಿತಾಳದಲ್ಲಿದೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.
1: ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೀಣಾ ರಿಸೈಟಲ್ ಬೈ ದೀಪಕ್ ಪರಮಶಿವನ್. ಹಿ ಈಸ್ ಅಕಂಪನೀಡ್ ಆನ್ ದಿ ಮೃದಂಗಂ ಬೈ ಎಂ ಗುರುರಾಜ್, ಘಟಂ ಬೈ ನಾ ಗುರುಮೂರ್ತಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ತೋಡಿರಾಗ ಆದಿತಾಳ. ಶ್ರೀಕೃಷ್ಣಂ ಭಜಮಾನಸ.

0: ಇದುವರೆಗೆ ದೀಪಕ್ ಪರಮಶಿವನ್ ಅವರಿಂದ ವೀಣಾ ವಾದನವನ್ನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಎಂ ಗುರುರಾಜ್ ಮೃದಂಗ, ನಾ ಗುರುಮೂರ್ತಿ ಅವರಿಂದ ಘಟ. ಇದರೊಂದಿಗೆ ನಮ್ಮ ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಅ ವೀಣಾ ರಿಸೈಟಲ್ ಬೈ ದೀಪಕ್ ಪರಮಶಿವನ್. ಹಿ ವಾಸ್ ಅಕಂಪನೀಡ್ ಆನ್ ದಿ ಮೃದಂಗಂ ಬೈ ಎಂ ಗುರುರಾಜ್, ಘಟಂ ಬೈ ನಾ ಗುರುಮೂರ್ತಿ. This program is a contribution of All India Radio Bengaluru